0: ಸ್ವಯಂ ಈ ಕಟ್ಪಡೆ ಭಾರತೀಯ ಸೇನಾ.
1: ಫೌಜಿ ಭಾಯೋ ಆಯೇ ಸುನ್ತೆ ಹೇ ಫಿಲ್ಮ್ ದಿಲ್ವಾಲೆ ಸೇ ಯೇ ಗಾನಾ, ಆವಾಜ್ ಉದಿತ್ ನಾರಾಯಣ್ ಔರ್ ಅಲ್ಕಾ ಯಾಜ್ಞಿಕ್ ಕಿ ಹೈ, ಶಬ್ದ ರಚನಾ ಸಮೀರ್ ಕೆ, ಸಂಗೀತ ಬದ್ಕಿಯಾ ನದೀಮ್ ಶ್ರವಣ್ ನೇ.